ಸರ್ವಭೂತಾನಾಂ ಮೈತ್ರ ಕರುಣಯೇವ ಚ. ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮೀ. ಸಂತುಷ್ಟ ಸತತಂ ಯೋಗೀ ಯತಾತ್ಮ ದೃಢ ನಿಶ್ಚಯಃ.